ಅಮಂಗ್ಬ ನೊಂಗೌಗಿ ಕುಚ್ಚುಬು ಗಮಜಬ ರಾಧಿಕಾಗಿ ಚಾನ ತೊಯ್ರುಬ ಹೇ ಕೃಷ್ಣ ನಂಗಿ ಪುಂನಮಕ್ಕಿ ಅವರು ಫಮ್ನಿ ಸಂಜರಿ ನಕುಯಾದ ಬಿನಬಿರು ನಂಗಿ ದರ್ಶನ್.

ಔಜಿಕ್ತಾಬಿರಿ ಯಾಕಾಯ್ರು ನಸಿಗಿ ಲೌಕ ಚಕ್ಕಿಬ ಸೈಸಪ್ಪ ಸಿಂದಿ ಪೇನಾದ ನಿಂಗ್ತೌಜಂ ಬೋರ್ಜಾನ್ ಮೈತೆ ಇಮಾಲಯ ಬಾಪು ಕುರುಮ್ಜ ಬೈಸೈದ ಅಬನ್ ಬಗೆ ಕೊಂಜಲ್ದ ಥೊಯ್ಬಿನ ಸೈರಿಂಗ್ ಬೈಸೆ ಲೈಸನಿ ಸೈ ಸಿಂದ ಹೌಬಂ ಸುಹಾಸಿನಿ ದೇವಿ ಸೈರಿಂಗ್ಬ ಕೈಸಾಮ್ ಜಾಮಿನಿ ಕಾಂತ ನೌಮೈಥೇಮ್ ಪಹಾರಿ ಸಿಂಗ್ ಸೈರಿಂಗ್ಬ ಹುಯಿರೇಮ್ ಮೋತಿಲಾಲ್ ಅಮದಿ ಸೋಂಗ್ಥಾಮ್ ಕಮಲಾ ದೇವಿ ಸೈರಿಂಗ್ಬ ಬಿ ಜಯಂತ ಕುಮಾರ್ ಶರ್ಮಾ ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಅಸಿ ನಮಗೆ ಚೆನ್ನೈಲ್ ಅಸಿದ ಸಂದೋಕ್ಷಗದಪ ಥವಂಸಿಂಗ್ ನಿಂಗ್ಸಿಂಗ್ಜರಿ ನಯಾಕಿ ಮತ್ತು ಪುಂಗ್ ತರು ಕಮಿನಿ ತರ ಲೌಸಿಂಗ್ಗೆ ವಫಂದ ತಾನ್ಸಗನಿ ಫೌದಿದ ಚಿನ್ನರಪ್ಪ ಲೈನ ಸೇತ್ ರೋಜ್ ಸರಾಂಗ್ ಥೇಮ್ ಥರೋಂಗಾಂಗ್ಬಿ ಲೈಮದಗಿ ಮೈತೆ ಇಶಿ ಥಮ್ಜರಿ ಪುಂಗ್ ತರು ಕಮಿನಿ ತರ ಮಂಗ ಪುಂಗ್ ತರು ಮಖಾಯ್ ಮಜೆಂಟಾ ಕಲ್ಚರಲ್ ಅಸೋಸಿಯೇಷನ್ಗೆ ಸೈಸಪ್ಪಸಿಂಗ್ದಗಿ ಮತಮಿಷೆ ಅಹುಂಖ ಲಾಂಧೋಕ್ಚಗನಿ ಮಣಿಪುರಿ ಮತಮಿಷೆ ಸಂದೋಕ್ಚಗನಿ ಅಯುಕ್ ಪುಂಗ್ ತರಿತ್ ಖೊಂಜಲ್ ನಚೊಂದ ಪುಂಗ್ ತರಿತ್ ಕಮಿನಿ ನೀಫು ಥೊಕ್ಚೋಮ್ ಗಾಂಗ್ಬಿಲ್ದಗಿ ನೋ ತಾಹಂಜಗನಿ ಜಂತ್ರ ಸಂಗೀತ್ಗಿ ಕುದೋಲ್ದ ತೋನಂಬಂ ಸಂದೀಪ್ದಗಿ ವಯಲಿನ್ ಥಮ್ಜರಿ ಪುಂಗ್ ತರಿತ್ ಕಮಿನಿ ಯಾಂಖೈ ಮಂಗ ꯉꯁꯤ ꯑꯌꯨꯛ ꯄꯨꯡ ꯅꯤꯄꯥꯜꯒ ꯃꯤꯅꯤꯠ ꯅꯤꯐꯨ ꯁꯟꯗꯣꯛꯆꯒꯅꯤ ꯃꯅꯤꯄꯨꯔꯤ ꯐꯤꯂꯝ ꯏꯁꯩ ꯄꯨꯡ ꯃꯥꯄꯜ ꯑꯏꯕꯒꯤ ꯈꯣꯔꯖꯩꯗꯒꯤ ꯑꯅꯤꯁꯨꯕ ꯁꯔꯨꯛꯇ ꯇꯥꯡꯕꯜ ꯂꯥꯟ ꯇꯔꯥꯍꯨꯝꯗꯣꯏ ꯁꯨꯕ ꯐꯟꯗꯨ ꯄꯨꯊꯣꯛꯄꯗ ꯇꯦꯡꯕꯥꯡꯕ ꯍꯦꯝꯆꯥ ꯅꯤꯡꯊꯧꯖꯝ ꯈꯣꯟꯖꯦꯜꯗ ꯑꯃꯗꯤ ꯊꯧꯔꯝ ꯄꯨꯊꯣꯛꯄ ꯊꯣꯛꯇꯣꯝ ꯅꯔꯦꯅꯨꯕꯂꯥ ꯂꯥꯟꯊꯣꯛꯆꯒꯅꯤ

0: ತೌದಬ ಯಾದಬನಿ
1: ಕರಿವಾನೋ ಐಗಿರಾ ಭಾಗಿರಾ
0: ಅಸನ ನತಿದ ಇಸಾನುಪಾಗಿ ಮಿಂಗ್ ಥೋನ್ಬಗಿ ವಾನಿದ ಮಿಂಗ್ ಗರಿ ಫನ್ಸಿಗೆ ಆ
1: ಅದುಗಿ ಓರೆ ಬಾಯ್ ಸುಕನ್ ಬಿಯು
0: ಮುನ್ನ ಕನೌದಬ ಯಾದಬನಿ ಮತ್ತಮ್ಗ ಚುನಬ ಮೀನ ಮಸ ಖಂಬಿಗದಬ ಖಲ್ಲಗ ಥೋನ್ಗದಬನಿ
1: ಕೋಯ್ ಅಕೋಯ್ ಲತಾ ಗಸ್ತಾನಸಿ ಲತಾ ಲತಾ ಮರುಬ್ಲಲಿ ಲೈನ್ ಹೇ ಅಮ್ದು ಥೋರಕೋ
2: ಲೈ ಲೈ ಐ ಸುಲೋ ಇನತಾ ಹೌರೆ
0: ಲತಾ ನಕ್ಷಂಬುತ ಖಲುನಿ
2: ಐ ಬಾಯ್ಜೌ ಹೈರಬದಿ ಮಪೋ ಮೈನ ಪಿಬ ಕುಥಿಗಿ ಮಿಂಗ ಸಾನಬ ಅಮ ಖಲ್ಲಗ ಕೋಕ್ ಥೋನ್ ಬಾಯ್ದು
0: ಸೆಕ್ಷನ್ ಬಜೆ ನುಪಿನೆ ಹೆಕ್ತೆ ಹೇನ್ ಬನಿನೆ ಕರಿ ಒಯನಿ ಹಾಯುದನ
1: ಅಸ್ ವರಿದು ಆಯೋಕ್ರೆ ಕೋನ ಖನಸಿ
2: ಹೋಯ್ದಾ ಥೋ ಬಾಯ್ದುನಿ ಖಲೌದಬದಿ ಯಾದೆ ಚೌನ ಬಹಾನ ಯೋಕಿಸೆ ಮಹೈ ಹೈರಗ ಲೋರೆ ಲೂರಿಬದಿ ಮಸಿನಿ ನತ್ರನೆ ತಾಮ
0: ಪುಂಚಿಬ ಫತ್ತ ಬಹೈ ನಂದ ಬಾಯ್ಬಸೆ ಮಮ್ಮಾ ಮಪ್ಪಾ ಓರಿಬ ನಕುನ ಚಕ್ಷಿಂಗದಬನಿ
2: ಅತೈ ಲೈರಿ ತಾಮೋಬು ಕರಿ ಘನ್ಬಿರಿ ಬಗೆ ಮತಮ್ ಹೆಂಕಿನಿ ಕೋ ಇತು ಅಮ್ತ ಲೇನ್ಬ ಪುಂಚಿದುಬು ನುಮಾರಿ ಬ್ರೋ
0: ಅಸ್ ವತಾ ಜಿದಿ ಒಂತು ಇಕಾಯ್ಗ್ರೆದ ಮತಮ್ಗಿ ಬುದಿ ಹೇಳಬನಿ ನಿಜೆ ಮಮ್ಮ ಕಾಯ್ಕಿಬದಗಿ ಐಸು ಅರಿಯಪ್ಪ ಮತ ಥಮ್ದ್ರೆ ಯಾಕೆ ಹೋಯ್ ವಖಂದ ತಾವನ ಅದುಮ್ ಲೈರಿ ಹಾಯ್ತಾರೆ
2: ಅದುಮ್ನದಿ ತುಂಗೊಯ್ಬ ಯಾರೋಯೆ
0: ಅಸ್ ತೋಚಿದ ವರಿಸಿ ಅದು ಐ ಲಾಗ್ಲಿಬಸೆ ದಾದಾಗಿ ವರಿ ಖರ ಹಂಗೆ ತೌಬನಿ
2: ಹೈಬಿಯು
0: ನಕೊಯ್ನಿ ಇಂಫಾನ್ದ ಲೇಖಿಂಗೈದ ದಾದಾಗಿ ನಾಕ್ತ ಐನ ಯಾಮ್ನ ತೋಯ್ನ ತೋನೆ ಲಾಗ್ತುನ ನಕೊಯ್ ಭಾಂಗಿ ದಾದಾಗಿ ಫಿಫಮ್ ಸಿ ಊದ ಯಾಮ್ ನೋಯ್ತಿ ನಕೊ ದಾದಾನ ನಕೊಯ್ಬೋ ಸಂಗ್ಲಕ್ಕು ನುಗಾಯ ಹಾಯ್ಬ್ರ
1: ಹಾಯ್ದಿ ಐನ ಸಂಗ್ದಬನಿ ಸಂಬಂಧಿ ಕಾರಿಸಿನಿ ಸಂಗ್ ಮುರುಗ ಕೋಕ್ ಸಾನನ್ನಬನಿ ಇಸನ್ ನುಪಿ ಲುಹೋಂಗದ ಸೇಲ್ ಪುತೋಳ್ತೆ ಹಾಯ್ದನ ಐಬು ಸಾರಿಬ
0: ಕರಿಗಿನ ನಂಗ್ನ ಸೇಲ್ ಪುತೋಕ್ತಿರಿಬದಿ
1: ಪುತೋನಿಗೆ ಸೇಲ್ದ ಲೈತಬನಿ
0: ಕರಿಗೆ
1: ಐಗಿ ಲುಹೋಂಬದ ಸಂಕಿವ ಸೇಲ್ ಪಾವ ಸಿಂಗ್ಬ ಲೋಯ್ತ್ರಿ ದದಾನ ಮಾಗಿ ಸರುಕ್ತು ಮರುಕ್ಕಿ ವಾದ ಬಂದು ಥಂಕಿ ಐಗಿ ಹಾಯ್ಬಬು ಇಂಕೋಲ್ ಮಸೆ ಸಿಮಂಗಾಯ್ರೆ
0: ಐನ ಹಾಯ್ಬದಿ ದದಾಗಿ ಫೇಮಂ ಸಿಗುವುದ ಐ ಯಾಮ್ ನೋಯ್ತಿ ಮತ್ತೇನ್ ಖರದಿ ತೌನಿಂಗೆ
1: ಮತ್ತೇನ್ ಹಾಯ್ಬಬು ಬಂದೋ ಬಂದು ತುರಬಸು ಇಂಕೋಲ್ ಸಿದ ಮಕೋಬು ಲೆಹಲಿ ಸರಾ ಹೇಳಬಸು ಲೈಫಮ್ದಿ ಭಂಗಿದನ
0: ಕರಿನ ಫಗದಗೆ ಹಾಯ್ಬದು ಐ ಸುಖಲ್ಲಿ ಬನ್ನಿ
1: ಹೋಯ್ನಿ ನೋಮುಡಿ ಸೋಯ್ದನ ಮರುಕ್ಕಿ ಮತ್ತೇನ್ ನಿರಕ್ಕಿನಿ ಮತ್ತಂದುದ ಮರುಪ್ನ ಪಾಂಬಿಬದು ಅದಮ್ ತೌಬಿರು
0: ಹೋಯ್ನಿ ಮದು ಮಂಗಾಯ್ರಿನಿ ಹಾ ಅದು ನಕೋ ವರಿಸಿ ಲತಾ ನದಿ ತಾಕಿನಿಕೋ
1: ಯಾಮ್ ಬೋಯ್ಜರ್ಬಸು ಐಗಿದಿ ಲೈಕಾಯ್ಗುಮನಿ ವರಿ ವತಾಯಿ ಕರಡಿ ಸಾರಬ ನತ್ರು
0: ಹೋಯ್ ನೋಂ ಮೈನ ಲಾಪದ ದಾದಾದಿ ಲೇರಂದಿ ಇತೈಮದ ಫಾಮ್ದ ಥಬಕ್ ಯಾವನ ಖರದಿ ಹೈರಮ್ನಿ
1: ಖಂಥಬ ವಾಲಬದಿ ವಜಬ ತಾರೆದನ ಇಕಾ ಇಕಿ ಖರಸು ಥಾದೋಪ ತಾಯಿ
0: ಫಾಮ್ಗಿ ಥಬಕ್ತು ಯಾವುದ್ರಬದಿ ಕರಿ ನೋಯ್ನ ಮಂಗೊಂದು ಪಾಂಗದ ಶಿವ ಥಬಪು ಯಾವರಬದಿ ಖುಷುಮಂಜು ಹೇನ ಪೀಗನಿ ಅಸ್ಮೀನ ಗಂಗದಬಸು ನತಿ ಖರ ನಕ್ಷಿನಬದುನಿ ಐನ ಪಾಮ್ಲಿಬಸೆ
1: ವಪುಂಸಿ ದರಾನ ಕಂಕ್ರಬದಿ ಐದಿ ಲೋರೆದು ಕನಾದಸು ಕಂಗನ್ಬ ಯಾವ ನತಿ
0: ಸೆ ಫರೆ ತೋಸಿ ಸೆ ಐ ಥವಂ ಫಮ್ದ ಚಲುದಬ ಯಾದ್ರಿ ಐಚಲಗೆ ಐಚಲೆಗೋ

0: ಒಳಗೆ ಲೇಪೆ
1: ಪಾಕಯಾನ ತಲವನು ಭೀಮ ಭೂಮಿ ಉಪಾಯಲೈತ್ರಿ
2: ಉಪಾಯಲೈತ್ರಿಗನು ಪನ್ಮದ ಭಾವ ಪಾಪುರ ಬಾಬು ಸೇನ ತಾಕ್ತೀರಿ
0: ಪಾಪು ನಾಯಿ ಕಂದ್ರೆ ಪಾಪ್ನ ತಲ್ಲವನ್ನು ರೋಕಿ ಕೋಮದ ತಾಕ್ರಸನು ಇಪ್ಪುರು ಇವಗೆ ಸೆಬಾನಿ ಕಲ್ಲಗೆ
2: ಪುರೋಯ್ಬಬಲೂನ ಖಂಜಬಿ ಇಸೆ ಗುಂಬಿ ನುಪ್ಪಿಬು ಕದಾಯ್ದ ಲೈರೊಂಗದಗೆ ಇಸೆ ಕಂದೋ ಹೆನ್ಮಲೆ ಇಸಂ ಸಂಜಬಿ ಲಂಚತ್ ಕಾಯ್ದವಿ ಇಸೇಬು ನಾನ ಲೌಬಿ ಕಿನಿ ನೀಸೆ
0: ಕಾಂಬಂಗಂದ್ರೆ ಹೈನಿಂಗ್ ಬದ ಹೈರಸನು ಹೋಗ್ದ ಬಿನಿಸು ಹೈರಸನು ಕಾಂಗ್ ಬಗ್ಗೆ ಶಕ್ತಿ ಇಲ್ಲ ಇದ್ರೆ ಲಾಯರ ಬಗ್ಗೆ ಲಾನ್ ಪಂಚಿದ ಇಮಾಯ್ತೀರೆ ಮಾನ ಜಲಪದ ಚಾನನ ಬಸ್ಚಿಂಗ್ ಮರು ಒಮ್ಮ ಪೋಗುಲೈತೀನಿ ನಾವು
2: ಕೈದಾಗಿ ಸೇಂಗರ ಲೌರುಗೆ
0: ನತ್ತೆ ಇನ್ನ ಮದು ಯಾದಿ ನುಂಸಿನದವನ್ನ ಕೊಯ್ದಾಗಿ ಲೌರು ಬಸ್ಚಿಂಗ್ದು ತೋಂಬ ಸಾಕ್ತೋ ಐ ಮಂಗೊಂದ ಪಿಜವಂಗ ಅಮ್ಮೋ ಮಿನಂಬ ತಬಕ್ತು ಐತವರೋ ಇನ್ನೇ ನಾವು
2: ಐ ನಾಯ್ಜಬ ಖುದಿಮ ಇಸೇನ ಯಾವಿದ್ರೆ ಐ ಸುಯಿಜೆಗೆ ಮತ್ತೆ ಖರದಿ ತೌಜನೆ ಇತೈಬು ಸುಖಂಗಂದ ನನಾವನು ಪಾಸು ಯಾವಂದನ ಕೇಸ್ಗೆ ಸೋಮೊಂದು ಕಪ್ಪ ಯಾನಬ ನನಾವ್ ಸಿಂಜಗೆ ಮಸಿ ಮತಂಗ್ದಿ ಯಾವಿಯೋ
0: ಮಕ್ಕೊಯ್ ಖಂಗ್ದಬ ತಬಕ್ಕು ಕರೀನು ನುಪಿ ಐ ಕೊಯ್ನ ಕರಿ ತೌಬ ಗಮ್ಗನಿ
2: ಐನ ತುಮಿನ್ನ ಲಲಿತ್ ಕತಾನರಗ ಫನಬ ಸಿಂಜಗೆ
0: ಹಾಯ್ಪತಿ
2: ಸೇದ ಮುಕ್ಕುಕ್ ಸಾಂಜರು
0: ಯುಮಿ ಕೊಳಸಿ ನಕ್ಕೊಯ್ ಲೋಕ್ಷಲ್ಲಗೆ ಹಾರಿಬ್ರೈ ನಾವು
2: ನತ್ತೆ ವಖಂದು ಅನ್ನರೆ ಅಮುಕ್ತ ತಪ್ಪಿಯೋ ಇಸೇಗೆ ಮತ್ತೆ ತೌವನೆ ನಪ್ಪಾಗಿ ಮರನ್ ಸೋಕದವ ನತ್ತೆ ಐಗೆ ಲೈಜಬ ಬುಥೋಗ್ದುನ ಮಸಿ ಮಗಳಲಿತ್ತ ಸಿನಕ್ರಗನ ಮಧು ಐಗೆ ತಾಯ್ತು ಒಯ್ಸರಗೆ ಇಸೆಗೆ ಇಜತ್ ಕತ್ನವ ಯಾದೇನೆ ಇಸೆ
0: ನಂಗ್ ಚರ್ಕ್ರೋ ಐ ಕೋವ್ರೆ ನಂಗ್ ಚರ್ಕ್ರೋ ಐದು ಸಿಜಕ್ರಗೆ ಐ ಕಾಂಬಂಗಂದ್ರೆ ಐ ಕನಾಮತ್ತಗಿ ವಾತ ನಿಂದ್ರೆ ಇದೊಂತು ಮಿನ್ನ ಸಿಜಕ್ರಗೆ

ಸಿದ್ರೆ ಹೆಂಗ ಕುದ ಮಾನಸ ಅವರು ಮೀದಗ ಸಿದ್ರೆ ಹೆಂಗ ಪೋವು ಲವಾಯಿ ಪೋದು ಹೋತು ಹೋರೆ ಹೈ ಅದು ಸಾಬದ ಮಸಿ ಲವಾಯಿ ಹೋದೆ ಕರಿಗನು ಹೆಂಗ ಕಾಂದಿದೆ ಗುರು ಥಮಚಿ ಮಥಗ ಚೇಪಗ ಇಮಾನ ಹುಮಾಯಿ ಹುಮಗ ಮಬ್ಬುಗ ಥಗ ಲಂಬ ಸೇವಾ ತೋರಂದು ಹೂಬದ ಪಾರಿ ದಿವಾನ ತಿರುರೆ ದಾವಿದ ಕುರುನ ಪಾರಿ ಬುಂಗ ಕೊಲು ಖಿನು ಸಾನ ತಾಯ ಮರುನ್ ಥೋಕ್ತೆ ಮರುನ್ ಥೋಕ್ನ ಬಾ ಪಾರಿ ಬುಂಗ ಬಾನ ಸೇಮಿ ನಿಹಾರಂಗ್ಲೆ ಭಕ್ತಾ ಪ್ರೇಮ ಕಾಣದಿ ಅತಿಯ ಕುರುಗಿ ಅಥಂಗ್ ಫಂಗದ ಮಮ್ಮಿ ಉಸಲಗ ಆಯ್ ಬುಂಗ ಗುರು ಲೈಮೇನ್ ಬಂದ್ರ ಮಮ್ಮಿ ಉಸಂದ್ರ ಲೈಗ್ರೆ ಮತಾಂಗ್ಸಿದ ಮತಾಂಗದೇ ಬುಂಗ ಮಮ್ಮಿ ಸಂದ ಲೈರಿಂಗಿ ಚಾಮಗ ನಿಪಾ ನೌರಿ ಚಾಮಗ ನಿಪಾ ಇಂಗ್ಲಾ ಬಿಂಗ್ಲಾ ಸುಸ ಬಣ ಖಾಖೋಂಗ್ ಲಾಯ್ ಖೋಂಗ್ ಮರೋಂಗ್ ಖೋಂಗ್ ಖೋಂಗ್ ಪುನಮ ಪಾರ್ಪ ನೋಯ್ರೆ ತಿನ್ ಚಾಮಗ ನಿಪಾ ಆಯ್ ಮುಂಗೋ ತಿನ್ ಚಾಮನಿ ಪಾಲಸಿ ಸೇಮಲ್ವರೆ ಸಿಂಗಿ ನೌರಿ ಪುಣ್ಯಮುಖ ಸೇಮಲ್ವರೆ ಮಪೂನ ಚಟ್ನಿಗ್ಲು ಚಾಮಗನಿ ಪಾಲ್ಸೆ ಲಿಗ್ಲು ಚಾಮಗನಿ ಪಾಲಿ ಪುಂಗ್ಲೂ ಗುರು ಲೈಮೇಲೆ ಥಾಕ್ ಹೇ ಥೋಲಕ್ಕದ ಮಚಾನ ಸಾಬ ತಾಯ್ಬಂಗ್ದೋ